0: ಮತ್ತು ಡಂಡಿಫೈ ಆಗಿದ್ದು ಉಪಚಾರಕ್ಕಾಗಿ ಪ್ಯಾಥಾಲಜಿ, ಇಸಿಜಿ, ಎಕ್ಸ್ರೇ, ವಿಡಿಯೋ ಎಕ್ಸ್ರೇ ಸೇವಾ ಸಾಥೈ ವೈದೇಶಿಕ ರೋಜಗಾರಿಗೆ ಲಾಗಿ ಮೆಡಿಕಲ್ ಪನಿ ಗರಿಂಚ ಸಾಥೈ ಹೋಮ್ ಡೆಲಿವರಿ ಸೇವಾ ಪನಿ ಉಪಲಬ್ಧ ಚ 24 ಘಂಟಾ ಇಮರ್ಜೆನ್ಸಿ ಸೇವಾ ರ ಫಾರ್ಮಸಿ ಸೇವಾ ಸಾಥೈ ಹೋಮ್ ಡೆಲಿವರಿ ಪನಿ ಸೇವಾ ಉಪಲಬ್ಧ ಚ ಸಂಪರ್ಕ ನಂಬರ್ 0295720992345 ರ 98 14 36 51 88 ಮಕಾಲು ಸ್ವಾಸ್ಥ್ಯೋಪಚಾರ ಕ್ಲಿನಿಕ್ ತಥಾ ಪ್ರಭಾಸ್ ಮೆಡಿಕಲ್ ಚೈನ್ಪುರ್ ನಗರ ಪಾಲಿಕ ಸಭಾ.
1: ಡಿಆರ್ ಸ್ಟೋರ್ ಅಂಡ್ ರಾಜ್ ಸ್ಟೋರ್ ತುಮ್ಲಿಂಗಟಾರ್ ಹಟಿಯಾ ಅಗಾಡಿ ಸರಿಕೋ ಸೂಚನಾ. ತುಮ್ಲಿಂಗಟಾರ್ಮಾ ಮೊಬೈಲ್, ರೇಡಿಯೋ, ಘಡಿ ಲಗಾಯತ್ ಇಲೆಕ್ಟ್ರೋನಿಕ್ ಸಾಮಾನು ಸೇವಾ ದಿದೈ ಆಯ್ಕೆ ಡಿಆರ್ ಸ್ಟೋರ್ ಅಂಡ್ ರಾಜ್ ಸ್ಟೋರ್ ತುಮ್ಲಿಂಗಟಾರ್ ಹಟಿಯಾ ಮಂದಿರ ಅಗಾಡಿ ಸರಿಕೆ ಸಂಪೂರ್ಣ ಗ್ರಾಹಕ ಮಹಾನುಭಾವರು ಸಹರ್ಷ ಜಾನಕಾರಿ ಗರೌದಛ.
2: ಮೊಬೈಲ್, ರೇಡಿಯೋ, ಘಡಿ ಲಗಾಯತ್ ಇಲೆಕ್ಟ್ರೋನಿಕ್ ಸಾಮಾನು ನಯಾ ಖರೀದ ಮರಮತ್ ಕಾಗಿ ಸದೈ ಹಾಮಿಲೈ ಸಮಜನೋಸ್. ಸಾಥ ಬಚ್ಚಾ ಖೇಲೌನಾ ಖೇಲಕುದ ಸಾಮಾನು ಖರೀದ ಕಾಗಿ ಸಮೇತ ಹಾಮಿಲೈ ಸಮಜನೋಸ್.
1: ಪ್ರೊಪ್ರೈಟರ್ ವಿಕಾಸ ಶ್ರೇಷ್ಠ, ತಾರಾ ಶ್ರೇಷ್ಠ. ಸಂಪರ್ಕ ನಂಬರ್ 98044000339, 98421249.